ಅವರು ಕಾಶವರ ಕುಮಾರ ಜೋತಂ ಪಾನಿತ ಪ್ರಭಜಾತ ನನ ಕುಂಜ ಚರಣ ಪ್ರಾತ ಕರುಬೀಂದಿ ಪಾರ್ವನ ಸಾವಜನ ಅಪನ ಕಿಯಾಯ ಅಪಹಮಾನೆ ಅಪಹಾಪ ಕರತನ ವಿರಾಗ ಸದ್ಗುರ್ಜನ ಆವದ ಗಹವ ಜಾವತ ನಿರಾ ಉಪಾವ ಸ್ಯಾಮ ಸಕತಿ ರಹತ ಸಾವ ಗಹ ಜಾನ ಆದಮ ಗಿ ರಹತ ಜಿಹ ಪಾವ ತಲೈ ಲಡ ಲಾಯ ಥಾಂತನಂತರ ರಹಿ ಸಮಯ ಸೋ ಸೇವಕ ಜಿಹ ಕೃಪಾ ಕರಿ ನಿಮಖ ನಿಮಖ ಜಬ ನಾನ ಕರಿ ಶ್ಲೋಕ ಅಂಕುರುದರ ಲೋಭ ವಿನ ಸಜಯ ವಿವ ನಾನು ಪ್ರಭು ಶರಣ ಗತಿ ಕರ ಪ್ರಸಾದ ಗುರುದೇವ ಸುಪದಿ ಜಿಹ ಪ್ರಸಾದ ಶಕ್ತಿ ಸಮೃತ ಕಾಹಿ ಕೃತ ರಘುಮನ ವಾಹಿ ಜಿ ಪ್ರಸಾದ ಸುಗಂಧ ತು ತನ್ ಲಾಭಮೃತ ಪರಮದ ಪಾವಹಿ ಜಿ ಪ್ರಸಾದ ಬಸ ಸುಖ ಮಂದರ ತ್ರಿಸಿ ಆಯು ಸದಮಾನ ಜಿ ಪ್ರಸಾದ ಗೃಹ ಸಂಗ ಸುಖ ಬಸನ ಆಠ ಪೆಹರು ಸಮೃತ ಸುರಸನ ಜಿ ಪ್ರಸಾದ ರಂಗ ರಾಹ ಪೂನ ಸದತಿ ಆಯ್ಯ ಜುಗ ಜಿ ಪ್ರಸಾದ ಪಾಠ ಪುಟಂಬರ ಖಂಡಾವಹ ತ್ರಿಸಿ ಆ ಕದಬಲ ಭಾವಹ ಜಿ ಪ್ರಸಾದ ಸುಖ ಸೇ ಸುಯ ಜಾ ಮನಾಷ್ಟ ಪೆಹರ್ತಾ ಕಾ ಜಾ ಗಾವಿ

ಮಾಡಿದಿರಕ ಜಿಹ ಪ್ರಸಾದ ಕರಹೆ ಪೂರ್ಣ ಬಹದ ಹನುಮನಾಶ್ ಪರ್ಕಾರ ಅಂಜಿ ಪ್ರಸಾದ ಆಚಾರ ವ್ಯವಹಾರಿತ ಪ್ರಭಾಚಾರ ಜಿ ಪ್ರಸಾದ ಸುಂದರೂಪ ಸುಪ್ರಾವ ಸಿಂಹರ ಸದಾ ನಿಜ ಪ್ರಸಾದ ನಿಖಿಜಾತ ಸುಪ್ರಾವ ಸಿಂಹ ಸದಾ ನಾಥ ಉಂಜಿ ಪ್ರಸಾದ ಇರಿ ಪಾತ್ರ ಗುರು ಪ್ರಸಾದ ನಮ ದಾಸ ಕಹ ಜಿ ಪ್ರಸಾದ ಸೋನಹ ಕರ್ಣನಾಥ ಜಿ ಪ್ರಸಾದ ಬಿ ಕವಿ ಸಮಾಜ ಜಿ ಪ್ರಸಾದ ಬೋಲೆ ಅಮೃತ ರಸನ ಜಿ ಪ್ರಸಾದ ಸುಖ ಸಹಜ ಬಸನ ಜಿ ಪ್ರಸಾದ ಹಸ್ತಕರ ಚರ ಜಿ ಪ್ರಸಾದ ಸಂಪೂರ್ಣ ಫರ ಉಂಜಿ ಪ್ರಸಾದ ಬ್ರಹ್ಮ ಗದ್ಭಾವ ಜಿ ಪ್ರಸಾದ ಸುಖ ಸಹಜ ಸಮಾಜ ಸಬ್ರ ತ್ಯಾಗ ಕತಲಾಗ ಗುರು ಪ್ರಸಾದ ನಮ ಜಾಗ ಜಿ ಪ್ರಸಾದ ಪ್ರಗಟ ಸಂಸಾರ ದಿ ಪ್ರಭುಕ ಮೂಲ ನಮನ ಹಂಸಾರ ಜಿ ಪ್ರಸಾದ ತೀರ ಪ್ರತಾವ ಜಿ ಮನ ಮೂಡ ತೂ ತಾಕು ಜಾ ಜಿ ಪ್ರಸಾದ ತ್ರಿಕಾರ ಕುಗ್ರೇತ ಸಹಜಾನ್ವ

ಸಂಜಿತ ಶ್ರೀ ಕೋಟಿ ಕುವಾದಾರ್ ನಾನು ಕುಮಂಗನ ಪ್ರಭುಸಾರ ಪ್ರಭು ದೃಷ್ಟ ಮಹಾಸುಖ ವಿಹಾರ ಪಾಪಿಯಲ್ಲ ಶುಭರ ಪರಿಪ್ರಿಯ.

ಭಗವಂತ ಜೀವನ ಮುಕ್ತ ಸರದ ಭಗವಂತ ತನ್ನ ತಂದ ತನ್ನ ಜನ ಪ್ರಸಾದ ಸೌ ಜಗದತ್ರಾಯ ಜನಾಮನ ಕೈಹಸವಾಯು ಜನಕ ಸಂಚಿತ ಮುಕ್ತ ಮುಕ್ತ ಕರ ಸಂಸಾರ ನಾನಕ ತಿಹ ಜನಕ ಸದಾ ನಮಸ್ಕಾರ ಸಲೋಕ ಪೂರಾ ಪ್ರಭ್ಯಾರಾಧ್ಯ ಪೂರಾ ಜಗನ್ನಾಮ ನಾನಕ ಪೂರಾ ಪಾಯ ಪುರಿ ಗುಣ ಗಾವಷ್ಟಪದಿ ಪುರಿ ಗುರುಕರ ಸನಪದಿ ಸೌ ಪಾರ ಬ್ರಹ್ಮ ನಿಕಟಕರ ಪೀಠ ಸಿಮರ ಗೋವಿಂದ ಮನೆ ಅಂತರ್ಗಿತ್ರಿಯಂದಾಸ ಅನಿತ ತ್ಯಾಗ ತ್ರಾಂಗ ಸಂತ ಜನಕಿ ತೂರ ಮನ ಮಾಂಗ ಶುಭ ಬಿಯಂತಿ ಕರಹು ಸಾಧ ಸಾಂಗ ಅಗ್ನ ಸಾಗರ ತರಹು